0: ಸಿದ್ಧಗಾ ಮೇಲು ಐಗೋ ನಾವು
1: ಪಕ್ಕ ಗುಡ್ಡು ಸಿದಗ ಬಡಿಸಿನಪ್ಪಿ ಭೂದೇವಿ ವಾಯನು ಪೈ ಬೋಪಿನೆ ಆಕಾಶ ಮೇ
0: ಸಿದಕ ಪಡಿಸ್ತೆ ಕಿಂದ ಪಪ್ಪಿ ಪೂಜೆ ಪೈ ಬೋಪಿನೆ ಆಕಾಶಯ ಮೇಲು ಗುಣವು
1: ಗುಡ್ಡೋ ಲೋಟಿ ವಿರ ಕಿರಣವು ಬಟ್ಟಿ ನಿರ್ಮಾಣವು ಜೇಷನು.